ದರಗಂದ್ರ ಪೈಯ ತಗ್ನ ತುಳಿಸ್ಬೋದ್ ಮಲ್ಲ ಪೈಲ ತಗ್ನ ಇದ್ರಿಂದ ತಗ್ನ ನಾರೀ ಪಲ್ಕ ಠುಕ್ಕುವೆನ್ ದಾಡಿ ತಗ್ನ ಪೈರಿ ತಗ್ನ ತಿ ತಗ್ನ ಜೀವ ತಗ್ನ ಯಕ್ಕೆ.